ಕಾಲಕ್ಕೂ ಆಯ್ ಜಿಸಮ ಟೆನ್ಷನ್ ಡಿಪ್ರೆಷನ್ ಅವ್ ಎಂಗ್ಸೈಟಿ ಡಿರಜ್ಯಾತದ ಎನ್ ಡೇರ್ ಸೂಚನ ಫಿಕ್ರನ ಯರ ಘಬರಾಟ ಯಾಸ್ತಾಸು ದಜ್ವನ್ನ ಖುಷಾಲಿ ಉರಕದ ಔಸ್ತಾಸು ಜೆಹನಿ ಮಸಲಿ ಡಿರ್ಜ್ಯಾತಿದಿ ಅವಸರ ಝುಲಮು ಖಫಖಫವಿ ಜಳಾ ದರ್ಜಿ ಪಜ್ವನ್ ಕಿ ಸಕುನ್ ನಿಷ್ಠದೆ ಔತಾಸು ಪದಗ ಸಕುನ್ ಪಸಿ ಡೇರ್ ಬೇಚೇನ ಗರ್ಜೈ ಔಚಕಲಾ ಜೆಹನಿ ಸಕುನ್ ರುಕ್ಷಿ ನೊಬ್ಯಾ ದ ಇನ್ಸಾನ್ ಪ ವಜುದ್ ಕಿ ನೋಡಿ ಬಿಮಾರಿ ರಾಶಿ ಕದರಿ ಸನಾ ಕಸ್ತಾಸು ಪಮಲಾಬಾನಿ ದರ್ದ ರಾಜಿ ಯಾ ಅಸ್ತಾಸು ಗೋಂಡಿ ಔಪಿ ಟೂಲಿ ಜ್ಯಾತಿ ಹುಗೀಗಿ ಯಾ ತಾಸು ತಾ ದ ರಗಿನ ಸಾಮಸಲದ ದ ಫಾಲಿಜ್ ಅಟೇಕ್ ಔ ದ ಫಾಲಿದ್ ಅಟೇಕ್ ಸರಾ ಅಸ್ತಾಸು ದ ಲಸುನ ಸಂಗಲಿ ಯಾ ಹಮದಾಸಿ ದ ಸಟ್ ಪಟಿ ಔ ದಮ್ಲಾ ಪಟಿ ಟೀರ್ ಜ್ಯಾತಿ ಹುಗೀಗಿ ಔ ದಿ ದರ್ದುನ ದ ವಜಿ ಹಮ ತಾಸು ಡೇರ್ ಪರೇಶಾನ ನುಕತಾಸು ದ ದಾಸಿ ಕಿಸ್ಮ ಬಿಮಾರು ಸರ ತರ್ಮಖ ಔ ಡೇರ್ ಪಟೆನ್ಷನ್ ಕೆ ನುದ್ರಿ ನುಮುನಾ ಜಾನ್ಸರ ಯಾ ದುಲರಿ ದ ಮೇದಿ ದ ಪಾರಾ ದ ಲೈಪೋಜೈಮ್ ಶರ್ಬತ್ ದ ಟೆನ್ಷನ್ ಡಿಪ್ರೆಷನ್ ದ ಎಂಗ್ಸೈಟಿ ದ ಪಾರಾ ದ ಜಂಕು ಪಾಸ್ ದವೈ ಔ ದ ಬದನ್ ದ ಟೂನು ದರ್ದುನು ದ ಪಾರಾ ದ ಪೆನ್ಸೈಮ್ ಗೋಲೈ ಯಾ ದೇವುಲರೈ ತ್ರೀ ದವಾಯಾನಿ ಜಾನ್ ಲವಾಖಲೈ ಔ ಪಲ್ ಜ್ವನ್ ಕಿ ಖುಷಾಲಿ ಔ ಸಕುನ್ ರಾವಲೈ ದನುರು ಡಿರು ಮಾಲುಮಾತು ದ ಪಾರಾ 0336 88 85 097 ಅಪರಾ

ಸಾಧಾರಣ ಅವ್ರ ದಿನಕ್ಕೆ ಇವು ಒಡಿಕೆಗೊಂದು ಕಮರ್ಷಿಯಲ್ ಬ್ರೇಕ್ ಕಮರ್ಷಿಯಲ್ ಬ್ರೇಕ್ ನಾ ಬಾದ ಯು ಸ್ವ ಉಜ್ಜಿನಾದ್ರ ಬಂದೆ ಊರ್ವ ದೂಡೆ ಅವ್ರ ದಿನಕ್ಕಿದ್ದು ಪುರ ಕೆಮ್ಮು ಕೆಮ್ಮಸಲೆ ಕಡಿದಿ ದಿರ್ತಾರ ಒಡಿ ಮುದಿ ಅದೇನ ಬಾದ ಬ್ಯಾ ಯು ಸೋ ಕಲಿನ ಹೌ ಫಲಿ ಅವ್ರ ದಿನಕ್ಕಿದ ಅಪ್ಪಲ್ ಕಾಲ್ ಮುಸರ ರಾಬಿತಾ ಕೇಳಿಸಿ ಫಸ್ಟೇ ಪರ್ 330 ಸೇ ಪರ್ 344 717 ಪಲ್ ಹಿಮತ್ ತನಬಿಲಿ ಪಲ ಟ್ರೈ ದಿ ಜಾರಿ ಸುತಿ ಚಿಕ್ಕನ ಹಜ್ಜಫಾರ್ ಎಂಗೇಜ್ ದಿದೆ ಕಾಲು ರುಪಲ ಖುದಾವತಿ ಯುವ ರಿಕನ್ ಕೈ ಕಮರ್ಷಿಯಲ್ ಬ್ರೇಕ್ ನ ಬಾದ ಪ್ರೋಗ್ರಾಮ್ ತಬ್ಯಾರು ಸೌ ಯುಬೆ.